ಕಿಲಕ ವರ್ಧನ ಟೆಕ್ಸ್ಟೈಲ್ಸ್ ಸಿರಿ ಬೋರ್ಡ್ ಸಾಮಾಜಿಕ ಸದಹ ಕಾಗಿಲ್ಸ್ ಫುಡ್ ಸಿಟಿ ವಿತಿನ್ ಮೆಗಾವಾಟ್ ವಿವಾ ಮಾಲ್ಟ್ ಪೌಚ್ ಇದ್ರ ರುಪಿಯ ತುಂಬಿ ಹತ್ತಲಿಹ ಎಲಿಫೆಂಟ್ ಹೌಸ್ ವೆನಿಲಾ ಐಸ್ ಕ್ರೀಮ್ ರುಪಿಯ ಹರಸಿ ಪಣಸ್ಪಹಾಯ್ ಗೋಲ್ಡಿ ಜಂಬೋ ಚಿಕನ್ ಸೊಸೇಜಸ್ ಇತರಿಯ ರುಪಿಯ ಹರಸಿ ಅನುಪಹಾಯ್ ಮಂಚಿನ ಐಸ್ ಬಿಸ್ಕಟ್ ಇತರಿಯ ರುಪಿಯ ಲೆಕ್ಕ ಸೇಪಣಹಾಯ್ ಕಾಗಿಲ್ಸ್ ಫುಡ್ ಸಿಟಿ.

0: ಹಾಸ್ಯದ ಪಾತ್ರೆ ವಿಥ್ ಹೊಸ
1: ವಿನ್ಸ್ರೋರ್ಗೆ ವಿಶ್ರಾಮಿಯಾಮಿ ವಯಸ್ಸೀಮಾವು ದೀರ್ಘ ಕ್ರಿಮಿ ಆಂಡ್ವಿ ಯೋಜನಾವ ದೂರದರ್ಶಿ ಏಕಾಕ್ ಭವತ್ ಈಟ ನೀತಿ ಜ್ಞಾನ ಸೀಲದ ನಾಮ ವಿರುದ್ಧ ಭವತ್ ಏ ಸಂಬಂಧೇನ್ ಜನಮತ ವಿಚಾರಣೆ ಕಟ ಆಂಡ್ವ ಯಾಯುತು ಭವತ್ ಶ್ರೀಲಂಕಾ ನೀತಿಜ್ಞ ಸಂಘಮೇ ಸಭಾಪತಿ ನೀತಿಜ್ಞ ರಾಜೀವ್ ಅಮರಸೂರ್ಯ ಮಹಾತ್ಮ್ಯ ಪ್ಯವಸುವ ಕೇಳುತ್ತೇನೋ ಆಂಡ್ವ ಯನ್ನಿ ಹರಿಪಾರಿ ಜನವರಮೇ ನೀತಿಜ್ಞವರು ಎಕ್ಕ ಹೆಲಾಕಿಯತಿ ನೀತಿಜ್ಞರು ಕಂಡಾಯಮಕ್ ವಿರುದ್ಧಾಯ ಕಂಡಾಯಮಕ್ ಇಕ್ಕಂಗಾಯ್ ಟಿಕಾಕ್ ಹೊಯ್ ಇನ್ನೋಮಿ ವಿರುದ್ಧಾಯ ಹರಿಯಟಮ ವಿರುದ್ಧ ಐ ಕರಂಡಹದನಾಯ ಹರಿಯಟಮ ಮೇಕ ಕರಂಡಹದನ್ನೇ ಐ ಕೇಳಕ್ ಅವರು ಪಿನ್ ಪಾಯಿಂಟ್ ಕಟ ಮುಕುತ್ ಕಿಯನ್ ನತಿ ಗತಿ ಆಗ್ತೀರೋ ಮೇ ಕಾರಣ ಸಂಬಂಧ ಬಲಾಗಡಿಮು ವಡೆ ಕೊಯ್ಯ ತಟದ ಹ್ಯಾರಿ ನಿಖಿಲ
0: ಸಿಯದ ಪಾತ್ರೆ ವಿಧಾಸ ಉದೇ ಹತೈ ಪನಹಟ ಅನುಗ್ರಹಯ ಸಿಡಿಬಿ ಏಕ ರನ್ ಗಣತೆನು ಕರನ ಒಬೇ ಜಲ ವಿದುಲಿ ದುರಕತನ ಬಿಲ್ ಪತಟ ರನ್ ಸಹನೆಯ ದಿನು ಮೆದೀಮಟ ಅತುಲತ್ ವೆನ್ನ ಲಂಗಮ ಸಿಡಿಬಿ ಶಾಖಾವಟ ಎನ್ನ ಅದು ಮಮ ತನ್ನ 0111738388 ಸಿಡಿಬಿ ರನ್ ಅಯ ರತ್ತರನ್ ಅಯ ದಿನ ಇಸ್ತರಮ್ಮ ತನ್ನ 2025 ವರ್ಷದ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಹಿಮಿಯಂತ ಹಿಮಿಗುಣ ತೆರಂತ ಬೋನಸ್ ಪ್ರತಿ ಲಾಭೇ ಅಗಯ ರುಪಿಯಲ್ ಕೋಟಿ 1460 ಇಕ್ಮವಾಯ್ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮೆನ್ ಮವಕಮೆನ್
2: ಅದನ ಗೆದರೆ ಫಿನಿಶಿಂಗ್ ವೆಡ ವಲ್ಟ ಬಡು ಗಣ್ಣ ಕೊಹೆದ ಹೊಂದ
3: ಸ್ವಿಸ್ ಟೆಕ್ ಆಥರೈಸ್ ಡೀಲ್ ಕನೆಕ್ ಗಾವಟ ಯನ್ನ ಈಗೊಳ್ಳೋ ಓನಮ ದೇಯಕ್ ಹರಿಬಿಲಟ ವಿಗುಣನ ಜನವಿನ್ ನಾಯ
4: ಸ್ವಿಸ್ ಟೆಕ್ ಗಣ್ಣ ಓನೇ ಹೊಂದಮ ತೀರನಯ
5: 20 ಅಪ್ಗ್ರೇಡ್ 20 ಅಪ್ಗ್ರೇಡ್
6: ಅಲೋ ಸಾಂಗ್ ಏಕಕ್ದ
5: ನಾ ದೆನ್ ಸಿಂಗರ್ ಕಿಂಗ್ ಅಸೂಸ್ HP ಡೆಲ್ ಏಸರ್ MSI ಲ್ಯಾಪ್ಟಾಪ್ಸ್ ಗಣ್ಣ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕ 20,000 ವಿತರೈ ಸೋ 20 ಅಪ್ಗ್ರೇಡ್
7: ಅಪ್ಗ್ರೇಡ್ ವೆನ್ನ ಲ್ಯಾಪ್ಟಾಪ್ಸ್ ಗಣ್ಣ ಸಿಂಗರ್ ಏಕಟ ಅದಮೇನ
8: ಅರಿಗೆ ಹರಿಮತನಟ ಗೆಯಿಂದ LOLC ಕೆ ನೆಲೋನ್ ಏಕಕ್ದ
9: ಮಾತ್ ಹರಿಯನ್ನ ಕೇಳ ಹರಿತನಟಮೆ ಅನ್ನೋನೆ
10: LOLC ಫೈನಾನ್ಸ್ ಹರಿಯನ್ನ ಹರಿಮ ತನ ಎಡಿ ವಿಸ್ತರ ಸದಾ 0115 715555 ಅಮತನ್ನ
11: ಸಿಯಾತ್ ಪ್ರಸಿದ್ಧ ಕೊಕ್ಕೋ ಫ್ರೈ ಆರ್ಪಿಡಿ ಪೊಲ್ತೆಲ್ ಕಿಯನ್ನೆ ಸ್ವಾಭಾವಿಕ ರಸಗುಣೇಕ ಸುವಬರ ದಿವ್ಯಕಟ ಮಗೆ ಮುಲು ಪೌಲಟ ಮೇಕ್ ಕರನ ಸತಟ ರಸಯ
12: ಕೊಕ್ಕೋ ಫ್ರೈ ಆರ್ಪಿಡಿ ಪೊಲ್ತೆಲ್ ಹಟ ವಸರಕಟ ವೆಡಿ ವಿಶ್ವಾಸೆ
13: ನೆನ್ ಪ್ಯಾನೇಷಿಯಾ ಬ್ಯಾಂಕ್ವೆಂಟ್ ಒಬೆ ಸ್ಥಾವರ ತಂಪತು ಸಂದಹ ಇಹಲ ಪೊಲಿಯಕ್ ಲಬಾ ಗನ್ನ ಅದು ಮೊಬೈಲ್ ಲಂಗಮೆತಿ ಪ್ಯಾನೇಷಿಯಾ ಬ್ಯಾಂಕು ಶಾಖಾವಟ ಪಿವಿಸೆನ್ನ ನೆತಿನಂ 0114 567 222 ಅಮತನ್ನ
14: ಶ್ರೀಲಂಕೀಯ ರಿಯಾಲಿಟಿ ವೇದಿಕಾವೇ ಅಲುತ್ಮ ಪೆರಲಿಯ ಸಿಯತ ವಾಯ್ಸ್ ಆಫ್ ಫ್ಯಾಮಿಲಿ ಟ್ಯಾಲೆಂಟ್ ಟಿಕೆಟ್ ವಿತರಾಕ್ಮ ಪ್ಲೇಸ್ ಎಕ ಹಂಬೆನ ಏಕಮ ಪೌಲೇ ದೆನ್ನೆಕ್ ಏಕಟ ಸಿಂಕರನ ದವಂತಮ ವೇದಿಕಾವ ಏಕಮ ಕಿರುಲಕ್ ವೆನುವೆನ್ ಕ್ಯಾಪವೀಮೆನ್ ಅಧಿಷ್ಠಾನೇನ್ ತರಂಗ ಕರನ ಸಿಯತ ವಾಯ್ಸ್ ಆಫ್ ಫ್ಯಾಮಿಲಿ ಜೂಲಿ 10 ಸಿಟ ಸೇಮ ಸಿಕುರಾದಹ ಸೆನಸುರಾದ ದಿನಕಮ ರಾತ್ರಿ 7 ಸಿಯತ ಟಿವಿ ತುಳಿ ಉನ್ನುಸುಮ ಅತ್ವಿಂದಿನ್ನ ವೆನಸ ಅದ್ದಕಿನ್ನ ಒಬತ್ ಲೇಸ್ತಿವೆನ್ನ
15: ಹೊಲಮದೇ ಅಡುವ ಮಿಲಟ ಕಸಾಗಲೆ ಗ್ರೀನ್ ಸೂಪರ್ ದೆನ್ ದೀಪ ವ್ಯಾಪ್ತ ಶಾಖಾ ಜಾಲಕ್ ಸಮಗೇನ್ ಮುಲ್ಲೇರಿಯಾವ ಅತುರುಗಿರಿಯ ಮಾತಲೆ ನಾನಮ್ಮಲ ಕನೇಮುಲ್ಲ ಗಂಬಲ ಕಸಾಗಲೆ ಗ್ರೀನ್ ಸೂಪರ್ ಜೀವಿತೇಟಿ ತಿರಿಯಾಕ್ ಹೊಂದಮದೇ ಅಡುವ ಮಿಲಟ ಕಸಾಗಲೆ ಗ್ರೀನ್ ಸೂಪರ್ ಜೀವಿತೇಟಿ ತಿರಿಯಾಕ್
16: ಮಟ ಆಪಲ್ ಮಲಕ್ ದೆನ್ನ
17: ಒನ್ನ ಅಪಿ ದಿನವಾ ಮೇ ನಾಂಕಿಟ ಆಪಲ್ ಮಲಕ್ ಆ ತವ ಸುದು ಅರಲಿಯಾ ಮಲಕುಯಿ ಡ್ಯಾಫಡಿಲ್ ಮಲಕುಯಿ ಸಪತ್ತು ಮಲಕುಯಿ ಸೇಪಾಲಿಕಾ ಮಲಕುಯಿ ಕೆಮೀಲಿಯಾ ಮಲಕುಯಿ ತವ ಮಧು ಮಲಕುಯಿ ದೇಹಿ ಮಲಕುಯಿ
16: ಅಯ್ಯ ಮಟ ಮಲ್ ಗೊಡಾಕ್ ದೀಲಾ
17: ಮೊನವಾದ ನಂಗೆ ಯಾರ ಹಾಚ್ 15 ಎಕೆನ್ ಪೂಂಚ್ ರುಪಿಯಾಲ್ 1199 ಕಟ ಆಪ್ಸ್ 15 ಕ ಅನ್ಲಿಮಿಟೆಡ್ ದೆನ್ನೇ ಏ ಮತಿಮಟ ತವ ರುಪಿಯಾಲ್ 100 ಕ ರೀಲೋಡ್ ಡೇ ಕುದಾನೋ ಪಿಸ್ಸುನೇ
16: ಹಾಚ್ 15 ಪಿಸ್ಸು ಅಕ್ಮ ತಮ
18: ದರುನ್ ಗೆ ಅನಾಗತೇಟ ಸನಸಿಲಿಮತ್ ವಿಶ್ರಾಮೇಕಟ ಒಬೇ ಇತಿರಿಯಟ ವೆಡಿ ವಟಿನಾಕಮ ಕೆ ಕರನ ಸರ್ವೋದಯ ಡೆವಲಪ್ಮೆಂಟ್ ಫೈನಾನ್ಸ್ ತಾವರ ತನ್ಪತು ಜೇಷ್ಠ ಪುರವೆಸಿಯಂಟ ವಸರ ಪಹಕ ತನ್ಪತು ಸಂದಹ 115 ಕ ಪೊಲಿಯಾಕ್ 111.84 ಕ ವಾರ್ಷಿಕ ಸಪಲ ಪೊಲಿ ಅನುಪಾತೇಕಟ ಯಟತ್ತ ಅದಮ ಅಮತನ್ನ 13.19 ಸರ್ವೋದಯ ಡೆವಲಪ್ಮೆಂಟ್ ಫೈನಾನ್ಸ್ 2011 ದರನ ಮುದಲ್ ವ್ಯಾಪಾರ ಪಂತೆಯರತೆ ಶ್ರೀಲಂಕಾ ಮಹಾಬ್ಯಾಂಕುಯಿ ಬಲ್ಪತ್ರ ಲಾಭಿ ಮೂಲ್ಯ ಸಮಾಗಮ ಕೆ ಬ್ಯಾಂಕಾ ರೇಟಿಂಗ್ ಏಜೆನ್ಸಿ BBB- ಸ್ಟೇಬಲ್ ಔಟ್ಲುಕ್
19: ಒನ್ ವಿದುಲಿ ನಿವೇದಕೆ ಕೇಳಕೆ ಅನ್ನೇ ಅಮುತು ಸತ್ತ ಕೊಟ್ಟಾಸೆ ಅದ್ನೇವೆ
20: ಪಲವೆನಿ ವಚನ 10-15 ಓನಮ ಮನುಸ್ಸೆಕ್ ಅಲ್ಲಗಣ್ಣ ಪುಳುವನ್ನ ಒಬ ಕಿಯನ ಓನಮ ದ್ಯಾಕ್ ಮಿನಿಸು ಆಸಾವೆನ್ ಅಹಂ ಇನ್ನೋನ
19: ಮೇಕ ಕಾಲಕಿಂಗ್ ಒಬಟ ಹಂಬೆನ ರೆಯಾ ಚಾನ್ಸ್
20: ಅನಿತ್ತೆಕ ಗುವನ್ ವಿದುಲಿ ನಿವೇದಕೆ ಕ್ಯಾನ್ನೆ ನಿವೇದಕೆ ವಿತರಕ್ಮ ನೆಮೆ ಮಾಕಟ ಕೆನೆ
19: ಕತಾವಟ ದಕ್ಷಣ ಮಾರ್ಕೆಟಿಂಗ್ ದನ್ನವನ ಸಿಯತ್ FM ಎಕಟ ಎನ್ ಸಿಯತ್ FM ಕ್ಯಾನ್ನೆ ಗಮನಕ್ ಯನ್ನ ಕಿಯಾಪು ತನಕ್ ಪೊಡಿ ಗಮನಕ್ ನೆವೆ ಲೊಕ್ಕು ಗಮನಕ್ ಯನ್ನ ಪುಳುವಂತನ
20: හිතෙන ඕනෙම සබ්ජෙක්ට් එකක් ගැන විනාඩි දෙකක් කතා කරලා 0.71 555 6047ට අපිට WhatsApp කරන්න.
19: මේ chance එක miss කරගන්න එපා. මොකද අපි interview කරන්නේ එකපාරයි.
6: අනුවටයි 0.2 අනුවටයි 0.4.

0: ಹಾಸ್ಯದ ಪಾತ್ರೆ ವಿಧ ಹೊಸ
1: ವಿನ್ಸ್ರೋರುಣ್ಗೆ ವಿಶ್ರಾಮಿಯಾಮಿ ವಯಸ್ಸಿಮಾವ ದೀರ್ಘ ಕ್ರಿಮಿ ಆಂಡ್ವೇ ಯೋಜನಾವ ಅದೂರದರ್ಶಿ ಏಕಾಕ್ ಬವತ್ ಈಟ ನೀತಿ ಜ್ಞಾನ ಸೀಲದ ನಾಮ ವಿರುದ್ಧ ಬವತ್ ಎ ಸಂಬಂಧೇನ್ ಜನಮತ ವಿಚಾರಣೆಯಕಟ ಆಂಡ್ವ ಯಾಯುತು ಬವತ್ ಶ್ರೀಲಂಕಾ ನೀತಿಜ್ಞ ಸಂಘಮೇ ಸಭಾಪತಿ ನೀತಿಜ್ಞ ರಾಜೀವ್ ಅಮರಸೂರ್ಯ ಮಹಾತ್ಮ್ಯ ಪ್ರವಸುವ ಕೇಳುತ್ತೇನೋ ಆಂಡ್ವ ಯಾನ್ನಿ ಹರಿಪಾರೆ ಜನವರಮೇ ನೀತಿಜ್ಞವರು ಎಕ್ಕ ಹೆಲಾಕಿಯತಿ ನೀತಿಜ್ಞರು ಖಂಡಾಯಮಕ್ ವಿರುದ್ಧ ಖಂಡಾಯಮಕ್ ಎಕ್ಕಂಗಾಯ್ ಟಿಕಾಕ್ ಹೊಯ ಹೊಯ ಇನ್ನೋಮೆ ವಿರುದ್ಧ ಹರಿಯಟಮ ವಿರುದ್ಧ ಐ ಕರಂಡಹದನಾಯ ಹರಿಯಟಮ ಮೇಕ ಕರಂಡಹದನ್ನೇ ಐ ಕೇಳಕ್ ಅವರು ಪಿನ್ ಪಾಯಿಂಟ್ ಕಟ ಮುಕುತ್ ಕಿಯನ್ ನತಿ ಗತಿ ಆಗ್ತೀರೋ ಮೇ ಕಾರಣ ಸಂಬಂಧ ಬಲಾಗಡಿಮು ವಡೆ ಕೊಯ್ಯ ತಟದ ಹ್ಯಾರಿ ನಿಖಿಲ
0: ಸಿಯದ ಪಾತ್ರೆ ವಿಧಾಸ ಉದೇ ಹತೈ ಪನಹಟ ಅನುಗ್ರಹಯ ಸಿಡಿಬಿ ಎಕ ರನ್ ಗಣದನು ಕರನ ಒಬೇ ಚಲ ವಿದುಲಿ ದುರಕತನ ಬಿಲ್ ಪತಟ ರನ್ ಸಹನಯ ದಿನು ಮೆದೀಮಟ ಅತುಲತ್ ವೆನ್ನ ಲಂಗಮ ಸಿಡಿಬಿ ಶಾಖಾವಟ ಎನ್ನ ಅದು ಮಮ ತನ್ನ ಬಿಂದು ಐಕೈ ಕೈ ಹತೈ 388 388 ಸಿಡಿಬಿ ರನ್ ನಯ ರತ್ತರನ್ ನಯ ದಿನ ಇಸ್ತರಮ್ಮ ತನ್ನ 2025 ವರ್ಷದ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಹಿಮಿಯಂತ ಹಿಮಿವನ ಅತ್ಯಂತ ಬೋನಸ್ ಪ್ರತಿಲಾಭೆ ಅಗಯ ರುಪಿಯಲ್ ಕೋಟಿ 1460 ಇಕ್ಮವೈ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮೆನ್ ಮವಕಮೆನ್
2: ಅದನ ಗೆದರ ಫಿನಿಶಿಂಗ್ ವೆಡ ವಲ್ಟ ಬಡು ಗಣ್ಣ ಕೋಹೆದ ಹೊಂದ
3: ಸ್ವಿಸ್ ಟೆಕ್ ಆಥರೈಸ್ ಡೀಲರ್ ಕನೆಕ್ ಗಾವಟ ಯಾನ್ ಈಗೊಳ್ಳೋ ಓನಮ ದಯಾ ಖರಿಬಿಲಟ ವಿಗುಣನ ಜನವಿನ್ನ ಸ್ವಿಸ್ ಟೆಕ್ ಗಣ್ಣ ಓನೆ ಹೊಂದಮ ತೀರನೆಯ
0: ಸಿಯತ ಪ್ರಧಾನ ಪ್ರವೃತ್ತಿ ಸಿರಸ್ಥಳ ಸಿಯತ ಹೆಡ್ಲೈನ್ ರಿವ್ಯೂ
4: ಎಲ್ಲಿನೋ ಬಲಪೇಮೆ ಆಹಾರ ಹಿಂಗೆ ಅಕ್ಕತಿವೆನ ಲಕ್ಷಣ ಡೆಂಗು ರೋಗಿನ 84,000 ಇಕ್ಮವಾಯಿ
5: ಡೆಂಗು ರೋಗಿನ 84,091 ಸಹ ಮರಣ 61 ವಾರ್ತಾ ವೆಲಾ ತಿನೋ
4: ಉಪ ಪೊಲೀಸ್ ಪರೀಕ್ಷಕವರೆ ಕತ್ತದಂಗೋಟ ಪ್ಯಾರಾ ಮೋಟರಿನ್ ಕ್ರಿಯಾಕಾರಕಂ ತಾವಕಾಲಿಕವಾ ತಿಟುವಾಯಿ ಅಮೆರಿಕಾವೆ ನಿರಾನೇಟ ಯಾಲಿ ಪ್ರಹಾರ
0: ವೆಡಿ ವಿಸ್ತರ ದಹವಲ್ ತುಲಾ ಸಿಯತ ಪ್ರಧಾನ ಪ್ರವೃತ್ತಿ ವಿಕಾಶೇನ್ ಬಲಾಪುರುತ್ತು ವಾನ್ನ ಒನ ಸಮಗ 5G ರೆವಲ್ಯೂಷನ್ ಏಕಟ ಏಕತು ವಾನ್ನ ರೂಪಿಯಾಲ್ 69,999 ಸಿಟ ಪವರ್ಫುಲ್ 5G ಫೋನ್ಸ್ ಹೆಮೋಟಮ ಏಕಕ್ ತಿಯನವ ವೇಗವತ್ ಶಕ್ತಿಮತ್ ಇದಿರಿ ದವಸಟ ಸೂದಾನಾಂ ದನ್ಮ ಸಿಂಗಹು ಬಲೇಲತ್ ನಿಯೋಜಿತಯನ್ ಗೆನ್ ಮಿಲದೀ ಗನ್ನ ಒನ ಶ್ರೀಲಂಕಾವಿ 5G ನಾಯಕ್ಯಾ
6: ಅರಿಗೆ ಹರಿಮತ ನಟ ಗೆಯಿಂದ ಎಲ್ಲೋಎಲ್ಸಿ ಗೆ ಲೋನ್ ನೆಗ್ಗತ್ತೆ ಮಾತ್ ಹರಿಯನ್ನ ಗೆಲ ಹರಿತನಟಮೆ ಅನ್ನೋನ್
7: LOLC ಫೈನಾನ್ಸ್ ಹರಿಯನ್ನ ಹರಿಮತನ ಎಡಿ ವಿಸ್ತರ ಸದಾ 0115 715 555
6: ಅಮರಪರಾ ಗಾನ ಕಪಿರಟೆ ಹೊಂದ ಅಲ್ಯೂಮಿನಿಯಂ ದುನ್ನ ವಿಶ್ವಾಸೆ ಪರಿಸಂ ಕರಪು ಕ್ವಾಲಿಟಿಯ ಮೇಂಟೇನ್ ಕರಪು ಗ್ಯಾರಂಟಿಯತ್ ಎಕ್ಕಮ ವಾರಂಟಿಯಕ್ ದೆನ್ನೆ ಅಲ್ಯೂಮಿಕ್ಸ್
0: ಅಲ್ಯೂಮಿನಿಯಂ ಓಣ ತರಂ ಅಲ್ಯೂಮಿಕ್ಸ್ ನಾಮ ಇಸ್ತರ
4: ಸ್ವಾಭಾವಿಕ ರಸಗುಣೇಕ ಸುವಬರ ದಿವ್ಯಕಟ ಮಗೆ ಮುಲು ಭಾವುಲಟ ಮೇಕರನ ಸತಟ ರಸೆ
8: ಕೋಕೋ ಫ್ರೈ RBD ಪೋಲ್ತೇಲ್ 60 ವರ್ಷರಕಟ ವೆಡಿ ವಿಶ್ವಾಸ
9: ಶಕ್ತಿಮತ್ ಸಮಾಗಮಕ ಬುದ್ಧಿಮತ್ ಆಯೋಜನೆಯ ದಿನ 50ಕ ಕೆಟಿ ಕಾಲಿನ ಸ್ಥಾವರ ತನ್ಪತುವ ಕಲ್ಪಿರಿವೇದಿ 11.12 ಅಸಮ ಸಮಪೊಲಿಯಾಕ್ LP ಸ್ಥಾವರ ತನ್ಪತು ಪಿಚ್ ರೇಟಿಂಗ್ A-LKA ಔಟ್ಲುಕ್ ಸ್ಟೇಬಲ್ ಲಿಯಾಪದಿಂಚಿ ಮುಲ್ಲಿ ಸಮಾಗಮಕ್ಕೆ
10: නිවසට අවශ්‍ය හැමදේම 60% දක්වා ඩිස්කවුන්ට් එක හොඳම බ්‍රෑන්ඩ්ස් වලින් අරගන්න. ජූලි 31 දක්වා පමණයි. සිංගල් බිග් බොනන්සා මිඩ්ඩිය ෂොපින් ෆෙස්ටිවල්.
11: දැන් පෑන්ේෂියා බැංකුවෙන් ඔබේ ස්ථාවර තැන්පතු සඳහා ඉහළ පොලියක් ලබා ගන්න. අදම ඔබේ ළඟම ඇති පෑන්ේෂියා බැංකු ශාඛාවට පිවිසෙන්න. නැතිනම් 0114 667 222 අමතන්න.
12: වන් විදුලි නිවේදකයෝ කියලා කියන්නේ අමුතු සත්ත්ව කොට්ටාසයක් නෙවේ.
4: පළවෙනි වචන 10-15 ඕනම මනුස්සෙක් අල්ලගන්න පුළුවන් නම් ඔබ කියන ඕනම දෙයක් මිනිස්සු ආසාවෙන් අහන් ඉන්නවා නම්
12: මේක කාලෙකින් ඔබට හම් වෙන රෙයා චාන්ස් එකක්.
4: අනිත් එක ගුවන් විදුලි නිවේදකෙක් කියන්නේ නිවේදකෙක් විතරක්ම නෙමෙයි මාකටර් කෙනෙක්.
12: කතාවට දක්ෂ නම් මාකටින් දන්නවා නම් සියත FM එකට එන්න. සියත FM කියන්නේ ගමනක් යන්න කියාපු තැනක්. පොඩි ගමනක් නෙවෙයි ලොකු ගමනක් යන්න පුළුවන් තරම්
4: හිතෙන ඕනෙම සබ්ජෙක්ට් එකක් ගැන විනාඩි දෙකක් කතා කරලා 0.71 555 6047 අපිට WhatsApp කරන්න.
12: මේ චාන්ස් එක මිස් කරගන්න එපා. මොකද අපි ඉන්ටර්විව් කරන්නේ එකපාරයි.
0: 98.2 98.4

0: ಸತ್ಯದ ಪಾತ್ರೆ ವಿಧಾಸ
1: ವಿನ್ಸರ್ಗೆ ವಿಶ್ರಾಮಿ ವಯಸ್ಸೀಮಾವ ದೀರ್ಘ ಕ್ರಿಮಿ ಆಂಡ್ವೇ ಯೋಜನಾ ಅದೂರದರ್ಶಿ ಏಕಾಕ್ ಭವತ್ ಈಟ ನೀತಿ ಜ್ಞಾನ ಸೀಲದ ನಾಮ ವಿರುದ್ಧ ಭವತ್ ಏ ಸಂಬಂಧೇನ್ ಜನಮತ ವಿಚಾರಣೆಕಟ ಆಂಡ್ವ ಯಾಯುತು ಭವತ್ ಶ್ರೀಲಂಕಾ ನೀತಿಜ್ಞ ಸಂಘಮೆ ಸಭಾಪತಿ ನೀತಿಜ್ಞ ರಜೀವ್ ಅಮರಸೂರ್ಯ ಮಹಾತ್ಮ್ಯ ಪ್ರವಸುವ ಕೇಳುತ್ತೇನೋ ಆಂಡ್ವ ಯಾನ್ನೇ ಹರಿಪಾರೆ ಜನವರಮೆ ನೀತಿಜ್ಞವರು ಎಕ್ಕ ಹೆಲಾಕಿಯತಿ ನೀತಿಜ್ಞರು ಖಂಡಾಯಮಕ್ ವಿರುದ್ಧಾಯ ಖಂಡಾಯಮಕ್ ಇಕ್ಕಂಗಾಯ್ ಟಿಕಾಕ್ ಹೊಯ್ ಇನ್ನೋಮೆ ವಿರುದ್ಧಾಯ ಹರಿಯಟಮ ವಿರುದ್ಧ ಐ ಕರಂಡಾದನಾಯ ಹರಿಯಟಮ ಮೇಕ ಕರಂಡಾದನ್ನ ಐ ಕೇಳಕ್ ಅವರು ಪಿನ್ ಪಾಯಿಂಟ್ ಕಟ ಮುಕುತ್ ಕಿಯನ್ ಅತಿ ಗತಿ ಆಗ್ತೀರೋ ಮೇ ಕಾರಣ ಸಂಬಂಧ ಇನ್ ಬಲಾಗಡಿಮು ವಡೆ ಕೊಯ್ಯಾತಟದ ಹ್ಯಾರಿನ್ ಕೇಳ
0: ಸಿಯದ ಪಾತ್ರೆ ವಿಧಾಸ ಉದೇ ಹತೈ ಪನಹಟ ಅನುಗ್ರಹಯ ಸಿಡಿಬಿ ಏಕ ರನ್ ಗಣತೆನು ಕರನ ಒಪೇ ಚಲ ವಿದುಲಿ ದುರಕತನ ಬಿಲ್ ಪತಟ ರನ್ ಸಹನೆಯ ದಿನು ಮೆದೀಮಟ ಅತುಲತ್ ವೆನ್ನ ಲಂಗಮ ಸಿಡಿಬಿ ಶಾಖಾವಟ ಎನ್ನ ಅದು ಮಮ ತನ್ನ 01117388 ಸಿಡಿಬಿ ರನ್ ಅಯ ರತ್ತ ರನ್ ಅಯ ದಿನ ಇಸ್ತರಮ್ಮ ತನ್ನ 2025 ವರ್ಷದ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಹಿಮಿಯಂತ ಹಿಮಿಗುಣ ತೆರಂತ ಬೋನಸ್ ಪ್ರತಿಲಾಭೆ ಅಗಯ ರುಪಿಯಲ್ ಕೋಟಿ 1460 ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮೆನ್ ಮವಕಮೆನ್
2: ಅದನ ಗೆದರೆ ಫಿನಿಶಿಂಗ್ ವೆಡ ವಲ್ಟ ಬಡು ಗಣ್ಣ ಕೊಹೆದ ಹೊಂದ
3: ಸ್ವಿಸ್ ಟೆಕ್ ಓಥರೈಸ್ ಡೀಲ್ ಕನೆಕ್ ಗಾವಟ ಯಾನ್ ಈಗೊಳ್ಳೋ ಓನಮ ದಯಾ ಹರಿಬಿಲಟ ವಿಗುಣನ ಜೆನುವಿನ್ ನಾಯ
4: ಸ್ವಿಸ್ ಟೆಕ್ ಗಣ್ಣೋನೆ ಹೊಂದಮ ತೀರನೆಯ
5: ಮೇಕ ತಮಾ ವಿಸ್ತರೆ ದಾನ್ನ ಓನ ಪತ್ತರೆ
6: ಕೊಲ್ಲು ಕೆಲ್ಲು

0: ಹಾಸ್ಯದ ಪಾತ್ರೆ ವಿಠಾಸ
1: ವಿನ್ಸರೋರ್ಗೆ ವಿಶ್ರಾಮ ವಯಸ್ಸೀಮಾವ ದೀರ್ಘ ಕ್ರಿಮೆ ಆಂಡ್ವೆ ಯೋಜನಾವ ಅದೂರದರ್ಶಿ ಏಕಾಕ್ ಭವತ್ ಈಟ ನೀತಿ ಜ್ಞಾನ ಸೀಲದ ನಾಮ ವಿರುದ್ಧ ಭವತ್ ಏ ಸಂಬಂಧೇನ್ ಜನಮತ ವಿಚಾರಣೆ ಕಟ ಆಂಡ್ವ ಯಾಯುತು ಭವತ್ ಶ್ರೀಲಂಕಾ ನೀತಿಜ್ಞ ಸಂಘಮೆ ಸಭಾಪತಿ ನೀತಿಜ್ಞ ರಜೀವ್ ಅಮರ ಸೂರ್ಯ ಮಹಾತ್ಮ್ಯ ಪ್ಯವಸುವ ಕೇಳುತ್ತೇನೋ ಆಂಡ್ವ ಯಾನ್ನೇ ಹರಿಪಾರೆ ಜನವರಮೆ ನೀತಿಜ್ಞವರು ಎಕ್ಕ ಹೆಲಾಕಿಯತಿ ನೀತಿಜ್ಞರು ಖಂಡಾಯಮಕ್ ವಿರುದ್ಧಾಯ ಖಂಡಾಯಮಕ್ ಇಕ್ಕಂಗಾಯ್ ಟಿಕಾಕ್ ಹೊಯ್ ಇನ್ನೋಮೆ ವಿರುದ್ಧಾಯ ಹರಿಯಟಮ ವಿರುದ್ಧ ಐ ಕರಂಡಾದನಾಯ ಹರಿಯಟಮ ಮೇಕ ಕರಂಡಾದನ್ನ ಐ ಕೇಳಕ್ ಅವರು ಪಿನ್ ಪಾಯಿಂಟ್ ಕಟ್ ಮುಕುತ್ ಕಿಯನ್ ನತಿ ಗತಿ ಆಗ್ತೀರೋ ಮೇ ಕಾರಣ ಸಂಬಂಧ ಇನ್ ಬಲಾಗಡಿಮು ವಡೆ ಕೊಯ್ಯಾತಟದ ಹ್ಯಾರಿನ್ ಕೇಳ
0: ಸಿಯದ ಪಾತ್ರೆ ವಿಧಾಸ ಉದೇ ಹತೈ ಪನಹಟ ಅನುಗ್ರಹಯ ಸಿಡಿಬಿ ಏಕ ರನ್ ಗಣತೆನು ಕರನ ಒಪೇ ಚಲ ವಿದುಲಿ ದುರಕತನ ಬಿಲ್ ಪತಟ ರನ್ ಸಹನೆಯ ದಿನು ಮೆದೀಮಟ ಅತುಲತ್ ವೆನ್ನ ಲಂಗಮ ಸಿಡಿಬಿ ಶಾಖಾವಟ ಎನ್ನ ಅದು ಮಮ ತನ್ನ 0111-388-388 ಸಿಡಿಬಿ ರನ್ ಅಯ ರತ್ತ ರನ್ ಅಯ ದಿನ ಇಸ್ತರಮ್ಮ ತನ್ನ 2025 ವರ್ಷದ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಹಿಮಿಯಂತ ಹಿಮಿರುನ ತೆರಂತ ಬೋನಸ್ ಪ್ರತಿಲಾಭೆ ಅಗಯ ರುಪಿಯಲ್ ಕೋಟಿ 1460 ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮೆನ್ ಮವಕಮೆನ್
2: ಅದನ ಗೆದರೆ ಫಿನಿಶಿಂಗ್ ವೆಡ ವಲ್ಟ ಬಡು ಗಣ್ಣ ಕೊಹೆದ ಹೊಂದ
3: ಸ್ವಿಸ್ಟೆಕ್ ಓಥರೈಸ್ ಡೀಲ ಕೆನೆಕ್ ಗಾವಟ ಯಾನ್ನ ಈಗೊಳ್ಳು ಓನಮ ದಿಯಾ ಖರಿಬಿಲಟ ವಿಗುಣನ ಜೆನುವಿನ್ನ
4: ಸ್ವಿಸ್ಟೆಕ್ ಗಣ್ಣ ಓನೆ ಹೊಂದಮ ತೀರನೆಯ
5: ಓನ ಸಮಗ ಫೈವ್ಜಿ ರೆವಲ್ಯೂಷನ್ ಏಕಟ ಏಕತು ಅನ್ನ ರೂಪಿಯಲ್ ಹೆಟ ನವದಾಸ್ ನವಸ್ಯ ಅನು ನವೇ ಸಿಟ ಪವರ್ಫುಲ್ ಫೈವ್ಜಿ ಫೋನ್ಸ್ ಹೆಮೋಟಮ ಏಕತ್ತಿಯನವ ವೇಗವತ್ ಶಕ್ತಿಮತ್ ಇದಿರಿ ದವಸಟ ಸೂದಾನಂ ದನ್ಮ ಸಿಂಗಹು ಬಲೇಲತ್ ನಿಯೋಜಿತಯನ್ ಗೆನ್ ಮಿಲದಿ ಗನ್ನ ಓನ ಶ್ರೀಲಂಕಾವಿ ಫೈವ್ಜಿ ನಾಯಕ್ಯಾ
6: ಶ್ರೀಲಂಕಾವೆ ಪ್ರಥಮ ವತಾವಟ ರೈನೋ ರೂಫಿನ್ ವಿತಿನ್ ಹಂದುನ್ವಾ ದಿನ ರೈನೋ ಪ್ರೀಮಿಯರ್ ಜಲ ಪ್ರತಿರೋಧಿ ಮತುಪಿಟ ಆರಕ್ಷಣೆ ಸಹಿತ ರೂಫಿನ್ ಶೀಟ್ ರೈನೋ ರೂಫಿನ್ ವಿತಿನ್ ಹಂದುನ್ವಾ ದಿನ ರೈನೋ ಪ್ರೀಮಿಯರ್ ರೂಫಿನ್ ಶೀಟ್ ವೆಡಿ ವಿಸ್ತರ ಸಂಧಾ 13-96 ಅಮತನ
7: ಸಿಡಿಪಿ ಸ್ಥಾವರ ತನ್ಪತು ವಿತಿನ್ ಸಿಯಟ 15 ತಕ್ವಾ ಅಸಮ ಸಮ ಪೊಲಿ ಅನುಪಾತ ವೆಡಿ ವಿಸ್ತರ ಸಂಧಾ 0111-388-388 ಅಮತನ ನಯ ಶ್ರೇಣಿಗತ ಕರೀಮ ಬಿಬಿಬಿ ಎಲ್ಕೆ ಔಟ್ಲುಕ್ ಸ್ಟೇಬಲ್ ಫಿಚ್ ರೇಟಿಂಗ್ಸ್ ಲಂಕಾ ಲಿಮಿಟೆಡ್ ಶ್ರೀಲಂಕಾ ಮಹಾಬ್ಯಾಂಕ್ ಅವಸರ ಲಾತ್ ಬಲಪತ್ರ ಲಾಭಿ ಮುದಲ್ ಸಮಾಗಮ ಕಿ
8: ಶುಭ ದಿವಸ
9: ಅನುಪ್ ವೇಲಾ
10: ಪಹಸು ವೇಲಾ
11: ತ್ಯಾಗಿ ವೆಡಿ ವೇಲಾ
12: ಅಂಕ 3 ಲಗ್ನ 1 ಲಕ್ಷ 5 ಎಲೆಕ್ಟ್ರಿಕ್ ಬೈಕ್ ಏಕದ
13: ಕೆಮತಿ ಏಕ ಕಪೇ ಅತೆ ಶುಭ ದಿವಸ
14: ದವಸ ಸುಬೈ ಸಿಹಿನ ದಿನಾಯ್ ಸುಭ ದವಸ
15: ಜಾತಕ ಲೋತರೈ ಮನ್
16: ಒರಿಜಿನಲ್ ಕ್ವಾಲಿಟಿ ಬಾಗಿಟ ಬಾಗ್ಯ ಕಡುವಟ ವಸರ 15 ಕಟ ವೆಡಿ ವಿಶ್ವಾಸೆ ಸಮಗ ಬಿಯೋಟೆಕ್ ಸೊಲ್ಯೂಷನ್ಸ್ ವಿತ್ ಇನ್ ಎಸ್ಟಾ ಟೋನರ್ ಎಚ್ಪಿ ಕ್ಯಾನೋನ್ ಬ್ರದರ್ ಎಪ್ಸನ್ ಜೆರಾಕ್ಸ್ ಎತ್ತಲು ಸೀಲುಮು ಪ್ರಮುಖ ಬೆಲೆ ಪ್ರಿಂಟರ್ ಸಂಧಾ ಎಸ್ಟಾ ಟೋನರ್ ಒರಿಜಿನಲ್ ವಗೇಮ ಕ್ವಾಲಿಟಿ ವೇದಮ ಸೀಟ 50 ದಕ್ವಾ ಅಡು ಕರ ಗನ್ನ ತೆನ್ ಮಾಮ ತನ್ನ 0777-133-021 ಎಸ್ಟಾ ಟೋನರ್ ಪ್ರಿಂಟ್ ಸ್ಮಾರ್ಟ್ ಸೇವ್ ಮೋ
17: ಅಮೆರಿಕಾ ಎಕ್ಸ್ ಜನಪದಯ ಎಕ್ಸಾತ್ ರಾಜಧಾನಿಯ ಇತಾಲಿಯ ಆಸ್ಟ್ರೇಲಿಯಾವ ನವಸೀಲಾಂತಿ ಸಿಂಗಾಪುರ ವಗೇ ರಟಲ್ ದಾ ಹತ್ತಕಟ ಮೇವನ ಅಪೇ ಅಲುಮಿಕ್ಸ್
18: ಅಲುಮಿನಿಯಂ ಓನ ತರ ಅಲುಮಿಕ್ಸ್ ನಮ್
19: ಇಸ್ತರಿಗೆ ಹರಿಮತ ನಟ ಗೆಹಿಂದ ಎಲ್ಲೋ ಎಲ್ಸಿಗೆ ನೆಲೋನ್ ನೆಗ್ಗತ್ತೆ
20: ಮಾತ್ ಹರಿಯನ್ನ ಗೆಲ ಹರಿತನಟಮೆ ಅನ್ನೋನೆ
21: ಎಲ್ಲೋ ಎಲ್ಸಿ ಫೈನಾನ್ಸ್ ಹರಿಯನ್ನ ಹರಿಮತನ ಎಡಿ ವಿಸ್ತರ ಸದಹಾ 0111-585 0115 ಅಮತ
22: ಅದ ಕ್ಯಾಮಿಕ ನಮ್ ಕ್ಯಾಮರಸಟಮ ತಿಬುನಾ
23: ಪೊಡಿ ವೆನಸ 100% ಪಿರಿಸಿದ ಕೋಕೋ ಫ್ರೈ ಆರ್ಪಿಡಿ ಪೊಲ್ತೆಲ್ಲಕ್ಕ ಮಗೆ ಆದರಣೀಯಂತ ಸತಟ ರಸಗುನ ಇಕ್ಕಲ
24: නිවසට අවශ්‍ය හැමදේම 60% දක්වා ඩිස්කවුන්ට් එක හොඳම බ්‍රෑන්ඩ්ස් වලින් අරගන්න. ජූලි 31 දක්වා පමණයි. සිංගල් බිග් බොනන්සා මිඩ්ඩිය ෂොපින් ෆෙස්ටිවල්.
25: දැන් පෑන්ේෂියා බැංකුවෙන් ඔබේ ස්ථාවර තැන්පතු සඳහා ඉහළ පොලියක් ලබා ගන්න. අදම ඔබේ ළඟම ඇති පෑන්ේෂියා බැංකු ශාඛාවට පිවිසෙන්න. නැතිනම් 0114-667-222 අමතන්න.
26: තාම ඩිස්කෝල යද්දි ගෙදරින් සල්ලි ඉල්ලනවද? ආයේ මෙහෙම සල්ලි ඉල්ලන්න ඕනේ නැහැ. දාන්නකෝ WhatsApp මැසේජ් එකක්.
27: දැන්ම දරුවගේ නම්යි කමයි වසරයි 0714-151-151 ට WhatsApp කරන්න. සතිය දවස් පහේම උදේ 5යි කාලට 100FM අහන්න.
26: ප්‍රශ්න 4යි රුපියල් 5000යි.
28: Yapa pocket money.
29: Turn 98.2 and 98.4.
1: ගුවන් විදුලි නිවේදකයෝ කියලා කියන්නේ අමුතු සත්ත්ව කොට්ටාසයක් නෙවේ.
27: පළවෙනි වචන 10-15 ඕනම මිනිස්සෙක් අල්ලගන්න පුළුවන් නම් ඔබ කියන ඕනම දෙයක් මිනිස්සු ආසාවෙන් අහන් ඉන්නවා නම්
1: මේක කාලෙකින් ඔබට හම්බෙන රෙයා චාන්ස් එකයි.
27: අනිත් එක ගුවන් විදුලි නිවේදකයෙක් කියන්නේ නිවේදකෙක් විතරක්ම නෙමෙයි මාකටර් කෙනෙක්.
1: කතාවට දක්ෂ නම් මාකටිං දන්නවා නම් සියත FM එකට එන්න. සියත FM කියන්නේ ගමනක් යන්න කියාපු තැනක්. පොඩි ගමනක් නෙවෙයි ලොකු ගමනක් යන්න පුළුවන් තැනක්.
27: හිතෙන ඕනෙම සබ්ජෙක්ට් එකක් ගැන විනාඩි දෙකක් කතා කරලා 0.71 555 6047ට අපිට වට්ස්ඇප් කරන්න.
1: මේ චාන්ස් එක මිස් කරගන්න එපා. මොකද අපි ඉන්ටර්විව් කරන්නේ එකපාරයි.
0: අනුවටයි 0.4 පනතුරට

0: ಹಾಸ್ಯದ ಪಾತ್ರೆ ವಿಧ
1: ವಿನ್ಸರೋರ್ಗೆ ವಿಶ್ರಾಮಿ ವಯಸ್ ಸೀಮಾವ ದೀರ್ಘ ಕ್ರಿಮೆ ಆಂಡ್ವಿ ಯೋಜನಾ ದೂರದರ್ಶಿ ಏಕಾಕ್ ಭವತ್ ಈಟ ನೀತಿ ಜ್ಞಾನ ಸೀಲದ ನಾಮ ವಿರುದ್ಧ ಭವತ್ ಏ ಸಂಬಂಧೇನ್ ಜನಮತ ವಿಚಾರಣೆ ಕಟ ಆಂಡ್ವ ಯಾಯುತು ಭವತ್ ಶ್ರೀಲಂಕಾ ನೀತಿಜ್ಞ ಸಂಘಮೆ ಸಭಾಪತಿ ನೀತಿಜ್ಞ ರಜೀವ್ ಅಮರ ಸೂರ್ಯ ಮಹಾತ್ಮ್ಯ ಪ್ರವಸುವ ಕೇಳುತ್ತೇನೋ ಆಂಡ್ವ ಯಾನ್ನೇ ಹರಿಪಾರಿ ಜನವರಮೆ ನೀತಿಜ್ಞವರು ಎಕ್ಕ ಹೆಲಾಕಿಯತಿ ನೀತಿಜ್ಞರು ಖಂಡಾಯಮಕ್ ವಿರುದ್ಧ ಖಂಡಾಯಮಕ್ ಇಕಂಗಾಯ್ಕಾಕ್ ಹೊಯ್ಹೊಯ್ ಇನ್ನೋಮೆ ವಿರುದ್ಧ ಹರಿಯಟಮ ವಿರುದ್ಧ ಐ ಕರಂಡಾದನಾಯ ಹರಿಯಟಮ ಮೇಕ ಕರಂಡಾದನ್ನ ಐ ಕೇಳ ಅವರು ಪಿನ್ ಪಾಯಿಂಟ್ ಕಟ ಮುಕುತ್ ಕಿಯನ್ ನತಿ ಗತಿ ಆಗ್ತಿರೋ ಮೇ ಕಾರಣ ಸಂಬಂಧ ಬಲಾಗಡಿಮು ವಡೆ ಕೊಯ್ಯಾತಟದ ಹ್ಯಾರಿ ನಿಖಿಲ
0: ಸಿಯದ ಪಾತ್ರೆ ವಿಧಾಸ ಉದೇ ಹತೈ ಪನಹಟ ಅನುಗ್ರಹ ಸಿಡಿಬಿ ಏಕ ರನ್ ಗಣತೆನು ಕರನ ಒಬೇ ಜಲ ವಿದುಲಿ ದುರಕತನ ಬಿಲ್ ಪತಟ ರನ್ ಸಹನೆಯ ದಿನು ಮೆದೀಮಟ ಅತುಲತ್ ವೆನ್ನ ಲಂಗಮ ಸಿಡಿಬಿ ಶಾಖಾವಟ ಎನ್ನ ಅದು ಮಮ ತನ್ನ 0111-7383-388 ಸಿಡಿಬಿ ರನ್ ಅಯ ರತ್ತ ರನ್ ಅಯ ದಿನ ಇಸ್ತರಮ್ಮ ತೆನ್ 2025 ವರ್ಷದ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಹಿಮಿಯಂತ ಹಿಮಿಗುಣ ತೆರಂತ ಬೋನಸ್ ಪ್ರತಿಲಾಭೆ ಅಗಯ ರುಪಿಯಲ್ ಕೋಟಿ 1460 ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮೆನ್ ಮವಕಮೆನ್
2: ಅದನ ಗೆದರೆ ಫಿನಿಶಿಂಗ್ ವೆಡ ವಲ್ಟ ಬಡು ಗಣ್ಣ ಕೊಹೆದ ಹೊಂದ
3: ಸ್ವಿಸ್ ಟೆಕ್ ಓಥರೈಸ್ ಡೀಲ ಕೆನೆಕ್ ಗಾವಟ ಯನ್ನ ಈಗೊಳ್ಳೋ ಓನಮ ದಯಾ ಖರಬಿಲಟ ವಿಗುಣನ ಜೆನುವಿನ್ ಆಯ್
4: ಸ್ವಿಸ್ ಟೆಕ್ ಗಣ್ಣ ಓನೆ ಹೊಂದಮ ತೀರನೆ
5: ಓನಮ ದಯಾ ಅಡಮ ವಿಲಟ ಕಸಾಗಿಲ ಗ್ರೀನ್ ಸೂಪರ್ ದೆನ್ ಪೇಪರ್ ವ್ಯಾಪ್ತ ಶಾಖಾ ಚಾಲಕ ಸಮಗೇನ್ ಮುಲ್ಲೇರಿಯಾವ ಅತುರುಗಿರಿಯ ಮಾತಲೆ ನಾನಮ್ಮಲ ತನೇ ಮುಲ್ಲ ಗಂಬಲ ಕಸಾಗಿಲ ಗ್ರೀನ್ ಸೂಪರ್ ಜೀವಿತೇಟಿ ತಿರಿಯಾಕ್ ಹೊಂದಮ ದಯಾ ಅಡಮ ವಿಲಟ ಕಸಾಗಿಲ ಗ್ರೀನ್ ಸೂಪರ್ ಜೀವಿತೇಟಿ ತಿರಿಯಾಕ್
6: 20 ಅನ್ ಅಪ್ಗ್ರೇಡ್ 20 ಅನ್ ಅಪ್ಗ್ರೇಡ್
7: ಅಲೋ ಸಾಂಗ್ ಏಕಾಗ್ದ
8: ನಾ ದೆನ್ ಸಿಂಗರ್ ಕಿಂಗ್ ಅಸೂಸ್ ಎಚ್ಪಿ ಡೆಲ್ ಏಸರ್ ಎಂಎಸ್ಐ ಲ್ಯಾಪ್ಟಾಪ್ಸ್ ಗನ್ನ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕ ವಿಸಿದಾಹಕ್ ವಿತರೈ ಸೋ 20 ಅನ್ ಅಪ್ಗ್ರೇಡ್
9: ಅಪ್ಗ್ರೇಡ್ ವೆನ್ನ ಲ್ಯಾಪ್ಟಾಪ್ಸ್ ಗನ್ನ ಸಿಂಗೇಕಟ ಅದಮೇನ್
10: ದಿಸ್ ವಸರಕ ವಿಶಿಷ್ಟತ್ವ ಅಭಿಮಾನಯ ಪೀಪಲ್ಸ್ ಲೀಸಿಂಗ್ ವಿಶ್ವಾಸೇ ಪ್ರಮುಖಯ
11: ಮೇಕ ತಮ ವಿಸ್ತರೇ ದಾನ್ನ ಓನ್ನ ಪತ್ತರೇ
12: ಕೊಲ್ಲು ಕೆಲ್ಲು

0: ಹಾಸ್ಯದ ಪಾತ್ರೆ ವಿಧ
1: ವಿನ್ಸರೋರ್ಗೆ ವಿಶ್ರಾಮಿಯಾಮಿ ವಯಸ್ಸೀಮಾವ ದೀರ್ಘ ಕ್ರಿಮಿ ಆಂಡ್ವಿ ಯೋಜನಾವ ಅದೂರದರ್ಶಿ ಏಕಾಕ್ ಬವತ್ ಈಟ ನೀತಿ ಜ್ಞಾನ ಸೀಲದ ನಾಮ ವಿರುದ್ಧ ಬವತ್ ಏ ಸಂಬಂಧ ಜನಮತ ವಿಚಾರಣೆಯಕಟ ಆಂಡ್ವ ಯಾಯುತು ಬವತ್ ಶ್ರೀಲಂಕಾ ನೀತಿಜ್ಞ ಸಂಘಮೇ ಸಭಾಪತಿ ನೀತಿಜ್ಞ ರಜೀವ್ ಅಮರಸೂರ್ಯ ಮಹಾತ್ಮ್ಯ ಪ್ರವಸುವ ಕೇಳುತ್ತೇನೋ ಆಂಡ್ವ ಯಾನ್ನಿ ಹರಿಪಾರೆ ಜನವರಮೆ ನೀತಿಜ್ಞವರು ಎಕ್ಕ ಹೆಲಾಕಿಯತಿ ನೀತಿಜ್ಞರು ಖಂಡಾಯಮಕ್ ವಿರುದ್ಧ ಖಂಡಾಯಮಕ್ ಎಕ್ಕಂಗಾಯ್ ಟಿಕಾಕ್ ಹೊಯ ಹೊಯ ಇನ್ನೋಮೆ ವಿರುದ್ಧ ಹರಿಯಟಮ ವಿರುದ್ಧ ಐ ಕರಂಡಹದನಾಯ ಹರಿಯಟಮ ಮೇಕ ಕರಂಡಹದನ್ನೇ ಐ ಕೇಳಕ್ ಅವರು ಪಿನ್ ಪಾಯಿಂಟ್ ಕಟ ಮುಕುತ್ ಕಿಯನ್ ನತಿ ಗತಿ ಆಗ್ತೀರೋ ಮೇ ಕಾರಣ ಸಂಬಂಧ ಬಲಾಗಡಿಮು ವಡೆ ಕೊಯ್ಯ ತಟದ ಹ್ಯಾರಿ ನಿಖಿಲ
0: ಸಿಯದ ಪಾತ್ರೆ ವಿಧಾಸ ಉದೇ ಹತೈ ಪನಹಟ ಅನುಗ್ರಹಯ ಸಿಡಿಬಿ ಎಕ ರನ್ ಗಣತೆನು ಕರನು ಒಬೇ ಚಲ ವಿದುಲಿ ದುರಕತನ ಬಿಲ್ ಪತಟ ರನ್ ಸಹನೆಯ ದಿನು ಮೆದೀಮಟ ಅತುಲತ್ ವೆನ್ನ ಲಂಗಮ ಸಿಡಿಬಿ ಶಾಖಾವಟ ಎನ್ನ ಅದು ಮಮ ತನ್ನ ಬಿಂದು ಐಕೈ ಕೈ ಹತೈ 388 388 ಸಿಡಿಬಿ ರನ್ ನಯ ರತ್ತರನ್ ನಯ ದಿನ ಇಸ್ತರಮ್ಮ ತನ್ನ 2025 ಸರಿ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಹಿಮಿಯಂತ ಹಿಮಿಗುಣ 11th ಬೋನಸ್ ಪ್ರತಿ ಲಾಭೇ ಅಗಯ ರುಪಿಯಲ್ ಕೋಟಿ 1460 ಇಕ್ಮವೈ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮೆನ್ ಮವಕಮೆನ್
2: ಅದನ ಗೆದರ ಫಿನಿಶಿಂಗ್ ವೆಡ ವಲ್ಟ ಬಡು ಗಣ್ಣ ಕೋಹೆದ ಹೊಂದ
3: ಸ್ವಿಸ್ ಟೆಕ್ ಆಥರೈಸ್ ಡೀಲರ್ ಕನೆಕ್ ಗಾವಟ ಯಾನ್ ಈಗೊಳ್ಳೋ ಓನಮ ದೇಯಕ್ ಹರಿಬಿಲಟ ವಿಗುಣನ ಜೆನುವಿನ್ ನಯ
4: ಸ್ವಿಸ್ ಟೆಕ್ ಗಣ್ಣ ಓನೆ ಹೊಂದಮ ತೀರನೆಯ
5: ಸೆನಸುರಾದ ಉದಯ ಅತಟ
6: ನಾಲಾಗಿರಿ ಅತ್ತ ರಾಕಲ ದಹಾಟದ್ದ ಕೊಹೆದ ವೀಲನೆ ಎನ್ನಿ ಸೇರಣ ಮಗಳಿ ರಾಕಲ ತಿಕ್ಕಗೆನಲ್ಲ ರಾಕಲ ತಿಕ್ಕಗೆನಲ್ಲ ಉಂಗ್ ವೀಲ
7: ಪ್ರಶ್ನ ಹತರಾಯ್ ರೂಪಿಯಲ್
8: ಗುವನ್ ವಿದುಲಿ ನಿವೇದಕ ಕೇಳಕೆ ಅನ್ನೆ ಅಮುತು ಸತ್ತ ಕೊಟ್ಟಾಸೆ ಅದ್ನೇವೆ
9: ಪಲವೆನಿ ವಚನ ದಹಯ ಪಲವೆನ್ ಓನಮ ಮನುಸ್ಸೆಕ್ ಅಲ್ಲಗನ್ನ ಪುಳುವನ್ ನಂ ಒಬ ಕಿಯನ ಓನಮ ದ್ಯಾಕ್ ಮಿನಿಸು ಆಸಾವೆನ್ ಅಹನ್ ಇನ್ನೋನ
8: ಮೇಕ ಕಾಲಕಿನ್ ಒಬಟ ಹಂಬೆನ ರೆಯಾ ಚಾನ್ಸ್
9: ಅನಿತ್ತೆಕ ಗುವನ್ ವಿದುಲಿ ನಿವೇದಕೆ ಕ್ಯಾನ್ನೆ ನಿವೇದಕೆ ವಿತರಕ್ಮ ನೆಮೆ ಮಾರ್ಕೆಟರ್ ಕೆನೆ
8: තාවට දක්ෂ නම් මාකටින් දන්නව නම් සියත FM එකට එන්න සියත FM කියන්නේ ගමනක් යන්න කියාපු තැනක් පොඩි ගමනක් නෙවෙයි ලොකු ගමනක් යන්න පුළුවන් තැනක්
9: හිතෙන ඕනෙම සබ්ජෙක්ට් එකක් ගැන විනාඩි දෙකක් කතා කරලා 0.71 555 6044ට අපිට WhatsApp කරන්න
8: මේ chance එක miss කරගන්න එපා මොකද අපි interview කරන්නේ එකපාරයි

0: ಹಾಸ್ಯದ ಪಾತ್ರೆ ವಿತ್ ಹಾಸ
1: ವಿನ್ಸ್ರೋರುಣ್ಗೆ ವಿಶ್ರಾಮಯಾಮಿ ವಯಸ್ಸಿಮಾವ ದೀರ್ಘ ಕ್ರಿಮಿ ಆಂಡ್ವೇ ಯೋಜನಾವ ದೂರದರ್ಶಿ ಏಕಾಕ್ ಭವತ್ ಈಟ ನೀತಿ ಜ್ಞಾನ ಸೀಲದ ನಾಮ ವಿರುದ್ಧ ಭವತ್ ಏ ಸಂಬಂಧೇನ್ ಜನಮತ ವಿಚಾರಣೆಯಕಟ ಆಂಡ್ವ ಯಾಯುತು ಭವತ್ ಶ್ರೀಲಂಕಾ ನೀತಿಜ್ಞ ಸಂಘಮೇ ಸಭಾಪತಿ ನೀತಿಜ್ಞ ರಾಜೀವ್ ಅಮರಸೂರ್ಯ ಮಹಾತ್ಮ್ಯ ಪ್ರವಸುವ ಕೇಳುತ್ತೇನೋ ಆಂಡ್ವ ಯಾನ್ನಿ ಹರಿಪಾರೆ ಜನವರಮೇ ನೀತಿಜ್ಞವರು ಎಕ್ಕ ಹೆಲಾಕಿಯತಿ ನೀತಿಜ್ಞರು ಖಂಡಾಯಮಕ್ ವಿರುದ್ಧ ಖಂಡಾಯಮಕ್ ಎಕ್ಕಂಗಾಯ್ ಟಿಕಾಕ್ ಹೊಯ ಹೊಯ ಇನ್ನೋಮೆ ವಿರುದ್ಧ ಹರಿಯಟಮ ವಿರುದ್ಧ ಐ ಕರಂಡಹದನಾಯ ಹರಿಯಟಮ ಮೇಕ ಕರಂಡಹದನ್ನೇ ಐ ಕೇಳಕ್ ಅವರು ಪಿನ್ ಪಾಯಿಂಟ್ ಕಟ ಮುಕುತ್ ಕಿಯನ್ ನತಿ ಗತಿ ಆಗ್ತೀರೋ ಮೇ ಕಾರಣ ಸಂಬಂಧ ಇನ್ ಬಲಾಗಡಿಮು ವಡೆ ಕೊಯ್ಯ ತಟದ ಹ್ಯಾರಿ ನಿಖಿಲ
0: ಸಿಯದ ಪಾತ್ರೆ ವಿಧಾಸ ಉದೇ ಹತೈ ಪನಹಟ ಅನುಗ್ರಹಯ ಸಿಡಿಬಿ ಏಕ ರನ್ ಗಣದನು ಕರನ ಒಬೇ ಚಲ ವಿದುಲಿ ದುರಕತನ ಬಿಲ್ ಪತಟ ರನ್ ಸಹನಯ ದಿನು ಮೆದೀಮಟ ಅತುಲತ್ ವೆನ್ನ ಲಂಗಮ ಸಿಡಿಬಿ ಶಾಖಾವಟ ಎನ್ನ ಅದು ಮಮ ತನ್ನ ಬಿಂದು ಐಕೈಕೈ ಹತೈ 388 388 ಸಿಡಿಬಿ ರನ್ ನಯ ರತ್ತರನ್ ನಯ ದಿನ ಇಸ್ತರಮ್ಮ ತೆನ್ನ 2025 ವರ್ಷದ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಹಿಮಿಯಂತ ಹಿಮಿಗುಣ ದೇವಂತ ಬೋನಸ್ ಪ್ರತಿಲಾಭೆ ಅಗಯ ರುಪಿಯಲ್ ಕೋಟಿ 1460 ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮೆನ್ ಮವಕಮೆನ್
2: ಅದನ ಗೆದರೆ ಫಿನಿಶಿಂಗ್ ವೆಡ ವಲ್ಟ ಬಡು ಗಣ್ಣ ಕೊಹೆದ ಹೊಂದ
3: ಸ್ವಿಸ್ ಟೆಕ್ ಓಥರೈಸ್ ಡೀಲರ್ ಕನೆಕ್ ಗಾವಟ ಯಾನ್ ಈಗೊಳ್ಳೋ ಓನಮ ದೇಯ ಖರಿಬಿಲಟ ವಿಗುಣನ ಜನವಿನ್ನ ಸ್ವಿಸ್ ಟೆಕ್ ಗಣ್ಣ ಓನೆ ಹೊಂದಮ ತೀರನೆಯ
4: ಮುಕದ ಅಸಲ ಕಂದಲು
3: ಮೇ ಕಾಣ್ಕು
5: ನೋಂಬ ಹಿಂದಿನ ನೋಹಿಂದಿನ
4: ಕಕ್ಕುನತ್ ಕಂದಲು ವಲಿನ್ ತೆಮನ್ನ ಪುಳುವನ್ ಸಿಂಧುವಾಕ್ ಮೇಕ ಅಪಿ ಅಮ್ಮಟೈ ತಾತ್ತಟೈ ಆದರೆ ದಿನ ಮದಿದು ಕೇಳ ದರಿನ ಸಿಂಧುವಾಕ್
3: ಇದನ್ ಅಪಿಯುತುವ ಈ ಸಿಂಧುವ ಒಬತ್ತಕ ಮೇದಾ ಗನ್ನ
4: ದವಸ ಸೆನಸುರಾದ ವೆಲಾವ ಉದೇ 10ಟ
3: ಆ ಮೇ ವೆಡೆಟ ಎನವ ಅಪಿವ ಸಂವೇದಿ ಕರೋಪ ತುಂದನೆಕ್
4: ವಿರಾಜ್ ಬಾತಿಯ ಸಜಿತ್ ಅಕ್ಮೇಮನೆಕ ಸಚಿತ್ರ ವೀರಸೇಖರ
0: ಶ್ರೀಯತ 2020
4: අල්ලගන්න පුළුවන් නම් ඔබ කියන ඕනම දෙයක් මිනිස්සු ආසාවෙන් අහන් ඉන්නවා නම්
3: මේක කාලෙකින් ඔබට හම්බෙන රෙයා චාන්ස් එකක්.
4: අනිත් එක ගුවන් විදුලි නිවේදකයෙක් කියන්නේ නිවේදකෙක් විතරක්ම නෙමෙයි මාකටර් කෙනෙක්.
3: තාවට දක්ෂනම් මාකටින් දන්නවනම් සියත FM එකට එන්න. සියත FM කියන්නේ ගමනක් යන්න කියාපු තැනක්. පොඩි ගමනක් නෙවෙයි ලොකු ගමනක් යන්න පුළුවන් තැනක්.
4: හිතෙන ඕනෙම සබ්ජෙක්ට් එකක් ගැන විනාඩි දෙකක් කතා කරලා 0.71 555 6044 අපිට WhatsApp කරන්න.
3: මේ chance එක miss කරගන්න එපා. මොකද අපි interview කරන්නේ එකපාරයි.
0: 1.1 දශම දෙකෙන් 98.4